ನಿರಚನಮಾಯ ನಿರಾಕಾರ ಸ್ವರೂಪಮಾಗಿ ಅದ್ವೈತ ಪೂರಣಮಾಯ ಅಚಲಮಾಗಿ ಆರ್ಮಾವು ಕವಿ ನಮದಾಂ ಬ್ರಹ್ಮ ಮಂಗ್ರಿ ಇತ್ತನಯಾಂ ಜೀವ ಜಗಂ ಆದಿ ಇವಯ

ನಿರಚನಮಯ ನಿರಾಕಾರ ಸ್ವರೂಪಮಾಗಿ ಅದ್ವೈತ ಪೂರಣಮಯ ಅಚಲಮಾಗಿ ಆರ್ಮಾವು ಕವಿ ನಮದಾಂ ಬ್ರಹ್ಮ ಮಂಗ್ರೇ ಇತ್ತನಯಾಂ ಜೀವ ಜಗಂ ಆದಿಯುಳ್ಳೈ ಇವಯಾ.

ಬ್ರಹ್ಮ ಮಲಾಧರವು ನೀರುವುದೇ ಪುಲನುರವೇ ಕಾಂಡವೆಲ್ಲಾಂ ಬ್ರಹ್ಮ ರೂಪಂ ಸರ್ವ ಪರಿಪೂರಣ ಮಾಂ ಶಿವಂ ತನ್ನಾನೈ ಶಾಸ್ತ್ರೀಯದಿ ಸಂಗದಿ ಸತ್ಯಂ ತಾನ್ ತುವರುಗ್ರ ಅಜ್ಞಾನ ಬ್ರಹ್ಮ ರೂಪಂ ದ್ವೈತಮೆನು ಅದಂಚೇನು ಬ್ರಹ್ಮ ರೂಪಂ ಮಹಿಳುಗ್ರ ವಿಜ್ಞಾನ ಬ್ರಹ್ಮ ರೂಪಂ ಮಾರುಪದ ಸಗಜದಿಲೇ ಬ್ರಹ್ಮ ರೂಪಂ ತಿಳುಗುತ್ರ ಬ್ರಹ್ಮ ಮಲಾದರೂ ಇಲ್ಲೈ ತಿರುಗಿಂದ್ರ ತಿರುಗೆಲ್ಲಾಂ ಬ್ರಹ್ಮ ರೂಪಂ ನಿಗರಟ್ರ ಪರಮ ಶಿವನ್ ಪದಂ ತನ್ನಾನೈ ನಿಗತಿಯದಿ ಐಕ್ಯವಿಲೈ ಸತ್ಯಂ ತಾನ್ ವಿರಿವಾಣ ದಿಗಮಯೋಂ ಬ್ರಹ್ಮ ರೂಪಂ ವಿವಗಾರ ಯಾವಯುಮೇ ಬ್ರಹ್ಮ ರೂಪಂ ಪರಮಾತ್ಮ ಯಾವಯುಮೇ ಬ್ರಹ್ಮ ರೂಪಂ

ಮನವರದಮ್ಮೈ ವರವೇ ಅರಿವಾಯ್ಮೈಂದ ಕಾರಣನಾದ ಬ್ರಹ್ಮಮೇನಾಂ ಕಲ್ಪನೆಯು ಮರುವಾದ ಬ್ರಹ್ಮಮೇನಾಂ ಓರಲುಮಾಗಾದ ಬ್ರಹ್ಮಮೇನಾಂ

ಅಜ್ಞಾನ ವೇದಾಂತ ವೇದಿ ಯಮಂ ಬ್ರಹ್ಮ ಮೇನಾನ್ ಅದ್ವೈತ ಅಖಂಡ ಪರ ಬ್ರಹ್ಮನಾನೆಂದ್ರೇ ಅನವರ ನಮ್ಮಯದಲವೇ ಅರಿವಾಯ್ ಮೈಂದ ಚಿತ್ತದ ಮಾಂಬರ ಬ್ರಹ್ಮ ಸ್ವರೂಪ ಮೇ